0: kyo banzire muko
1: olwa tugambe nti Charles Kasozi MC mani yaki gwe ne nkubuuza nti ye Alan Mujuni yaani mu nsiike ya Katemba amanyiddwa ng'ani mu nsiike ya Katemba amannya ge amatuufu ye Alan Mujuni naye yaani mu nsiike ya Katemba
0: kigaanye sef
2: ogukubye kumbaji
1: Asimu
3: Julia.